ಸ್ತಮಧಿಗತ್ಯಕನ್ನಮೂಲಂ ಕೇರಸತಿಷ್ಠತಿ ಸದಾ ಕಿಮಪಿ ಪ್ರಜಲ್ಪ ವೃತ್ಯಕೇಚಿದಿಗಕೋಕ್ಷೀಯಮಾನ ತ್ವತ್ಸುಪ್ರಭಾತಮಿದಮಪಿ ಅವಧಾರಯ ಅಂಬ ಚಂಡೀಕರಾಗ್ರಕರವಾಲಘುತಾಸುರಾಸುರು ಮಾ ತಂಜಸಿ ಸ್ವಕರವಾ

ಜಯ ಜನನೀ ಸುಧಾ ಸಮುದ್ರಾಂತ ಹೃದ್ಯಂ ಮಣಿದ್ವೀಪ ಸಂರೂಢ ಬಿಲ್ವಾಟ ವಿಮಧ್ಯ ಕಲ್ಪದ್ರುಮ ಕಲ್ಪ ಕಾದಂಬ ಕಾಂತಾರ ವಾಸ ಪ್ರಿಯ ತೃಪ್ತಿವಾಸ ಪ್ರಿಯ ಸರ್ವಲೋಕ ಪ್ರಿಯ ಸಾಗರಾರಭ್ಯ ಸಂಗೀತ ಸಂಭಾವನಾ ಸಂಭ್ರಮಾಲೋಲ ದೀಪಸ್ರಗಾಬದ್ಧ ಕುಳೀತನಾಥತ್ರಿಕೆ ಕಾಮತ್ಪುತ್ರಿಕೆ ಶೇಖರೀಭೂತ ಸೀತಾಂ ಸುರೇಖಾ ಮಯೂಖಾವಳೀನದ್ಧ ಸುಸ್ನಿಗ್ಧ ನೀಲಾಲಕ ಶ್ರೇಣಿ ಶೃಂಗಾರಿತೆ ಲೋಕ ಸಂಭಾವಿತೆ ಕಾಮಲೀಲಾಧನು ಸನ್ನಿಧ ಭ್ರೂಲತಾ ಪುಷ್ಪ ಸಂದೋಹ ಸಂದೇಹ ಕೃಲ್ಲೋಚನೆ ವಾಕ್ಸುಧಾ ಚೇತನೆ ಕಾರುಗೋರೋಚನಾ ಪಂಕಕೆ ಲೀಲಾ